ಬಾನಿ ಬಾರ ಬರಸ ಮಗರಿ ದಬ ಮಗರಿ ರಬ ಮಗನಿ ದಬ ಸಾನಿ ದಬ ಮಗ ಬರಸ ಕಾಂಬೋದಿ ಮಗ ಮರಿ ಗರಿ ಗಾರಿ ಗಾರಿ ಗಾರಿ ದಾರಿ ದಾನಿ ದಬ ಕಾಂಬೋದಿ ಪಾರಿ ದಾರಿ ದಬ